ಆರೇನೂಪ್ ನಿರ್ಮಲ ನಿರ್ಮಲ ನಿರ್ಮಲತೇ ರೀಪಾಣಿ ತಾಳ್ಕರ್ ಸುನಿ ಶ್ರವಣ ಬಖಿಯಾಣಿ ಪವಿತ್ರ ಪವಿತ್ರ ಪವಿತ್ರ ಪುನೀತ ನಾಮ ಜಪೇ ನಾನಕ ಮನ ಪ್ರೀತ ಶ್ಲೋಕ ಸಂತ ಸರಣ ಜೋ ಜನ ಪರ ಹೋ ಜನ ಉದರನಹಾರ ತಂತ ಕಿ ನಿಂದಾ ನಾನಕ ಬೌರ ಬೌರ ಅವತಾರ ಅಷ್ಟಪದಿ ತಂತ ಕೈ ದುಃಖ ನಾರ ಜಾ ಕಟ ತಂತ ಕೈ ದುಃಖ ನ ಜಮತೇ ನೀ ಛುಟ್ಟ ತಂತ ಕೈ ದುಃಖನ ಸುಖ ಸಬ ಜಾಯ ಸಂತ ಕೈ ದುಃಖನ ನರಕ ಮೈ ಪಾಯ ಸಂತ ಕೈ ದುಃಖನ ಮತ ಹೋಯ ಮಲೀನ ಸಂತ ಕೈ ದುಃಖನ ಸೋಭಾ ತೇ ಹೀನ ಸಂತ ಕೈ ಹತ್ತೇ ಕೋ ರಖೇ ನಾ ಕೋಯ ಸಂತ ಕೈ ದುಃಖನ ಥಾನ ಪ್ರಷ್ಟ ಹೋಯ ಸಂತ ಕಿರಪಾಲ ಕಿರಪಾ ಜೇ ಕರ ನಾನಕ ಸಂತ ಸಂಗ ನಿಂದಕ ಪೀತರ ಸಂತ ಕೈ ದುಃಖನ ತೇ ಮುಖ ಪಾವೇ ಸಂತನ ಕೈ ದುಃಖನ ಕಾಗ ಜೂ ಲವೇ ಸಂತನ ಕೈ ದುಃಖನ ಸರ್ಪ ಜೂನ ಪಾಯ ಸಂತ ಕೈ ದುಃಖನ ತ್ರಿಗತ ಜೋ ಕಿರ ಮಾಯ ಸಂತನ ಕೈ ದುಃಖನ ತೃಷ್ಣಾ ಮೈ ಜಲೇ ಸಂತ ಕೈ ದುಃಖನ ಸಬ ಕೋ ಶಲೇ ಸಂತ ಕೈ ದುಃಖನ ತೇಜ ಸಬ ಜಾಯ ಸಂತ ಕೈ ದುಃಖನ ನೀಚ ನೀಚಾಯ ಸಂದೋಕೀ ಕ ಥಾವ ಕೋ ನಾಗೇ ನಾನಕ ಸಂತ ಪಾವೇ ತಾ ಓ ಪೀ ಗದ ಪಾಗೇ ಸಂತ ಕಾ ನಿಂದಕ ಮಾ ಅತತಾಯಿ ಸಂತ ಕಾ ನಿಂದಕ ಖಿನ ಟಿಗನ ನಾ ಪಾಯಿ ಸಂತ ಕಾ ನಿಂದಕ ಮಹಾ ತಯಾರಾ ಸಂತ ಕಾ ನಿಂದಕ ಪರಮೇಶ್ವರ ಮಾರಾ ಸಂತ ಕಾ ನಿಂದಕ ರಾಜ ತೇ ಹೀನ ಸಂತ ಕಾ ನಿಂದಕ ದುಖಿಯಾ ಅರದೀನ ಸಂತ ಕೇ ನಿಂದಕ ಕೋ ಸರ್ಬ ರೋಗ ಸಂತ ಕೇ ನಿಂದಕ ಕೋ ಸದಾ ಬಿಜೋಗ ಸಂತ ಕೀ ನಿಂದಾ ದೋಖ ಮೈ ದೋಖ ನಾನಕ ಸಂತ ಪಾವೇ ತಾ ಉಸ ಕಾ ಪೀ ਹੋਏ ਮੋਖ ਸੰਤ ਕਾ ਦੋਖੀ ਸਦਾ ਅਪਵਿੱਤ ਸੰਤ ਕਾ ਦੋਖੀ

ನಾಮ ಈಗ ಊಹ ಉನ್ಸಂಕಾಮ ಬಿನ್ಹರ ನಾಮ ಅವರ ಸವಥೂರ ತಿರುಪ್ತ ಅಗಾವೆ ಹರ ದರ್ಶನ ಮನ ಮೂರ ಹರ ಹಾವು ಪವಿತ್ರ ಭಂಡಾರ ಗುರ್ಬಾಣಿ ಲಾಲ ಗಾವತ ಸುನ್ತ.